0: ಒಂದು ಸೊಂಗ ಅಸ್ಕೆಲೋಣ
1: ಅಸ್ಕೆಲೋಣ ಅಸ್ಕೆಲೋಣ ದ ಮತಲಬ ಶಸ್ತ್ರ ಖಿಲಾಡಿ ಶಸ್ತ್ರ ತನಿ ಅಸ್ಕೆಲೋಣ ಮೇರ ನಾಮ ಗೋವಿಂದ ಸಿಂಗ್ ಅಸ್ಕೆಲ